ದೃಗದಗದಗದಿನ್ನತ್ತಾಂಗದಾತೈತಾಂಗದಾತೈತ ಕದಂಬ ಕಿಸಲಯ್ಯ ಮಿಳಿತನು ಪುರ ಪದಂಜಲಿತ ಕೃತ ಪಾದತ್ತ ಇಲ್ಲ ನ ದೃಗತಿಲ್ಲ ನ ದೃಗ ದೃಗದಿಲ್ಲ ನಾ ಕಿಟ್ಟ ತೊಂಗತನ್ನಂಗಿಟ ತೊಂಗ ತೈ ಗ ತೊಂದಗದ ಗಿಡದರಿ ಗಿಡದೊಂದ ತದೈ ಕದ ಜೋರಗ ಬಂದ